ಕತ್ತಾ ಅದಿ ಗೆನ್ನಧಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಘದಿ ಗೆನ್ನಧಾ ದೀನಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಘದಿ ಗೆನ್ನಧಾ ದೀನಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಘದಿ ಗೆನ್ನ